0: ವಿವಿಧ ಭಾರತಿ
1: ಸೌಂಡ್ ಕ್ಯಾಮರಾ ಆಕ್ಷನ್.
2: ಬಾಂಬೆ ಟಾಕೀಸ್ ಮೇ ಆಯ್ಯೆ ಆ ಸುನ್ತೆ ಹೇ ಕೋರಿಯೋಗ್ರಾಫರ್ ಟೆರೆನ್ಸ್ ಲೂಯಿಸ್ ಸೇ ಅಮರಕಾಂತ್ ದುಬೆ ಕೇ ಫಿಲ್ಮಿ ಗಪಶಪ್. ಆ ಸುನಿಯೆ ಪಹಲಾ ಭಾಗ.
3: ದೋಸ್ತ ನಮಸ್ತೆ, ಸ್ವಾಗತ ಹೇ ಆಪ್ ಸಭೀ ಕಾ ಬಾಂಬೆ ಟಾಕೀಸ್ ಮೇ. ಆಜ್ ಫಿರ್ ಏಕ್ ಬಾರ್ ಡಾನ್ಸ್ ಸೇ ಜುಡೆ ಏಕ್ ಬೇಹದ್ ಮಕಬೂಲ್ ಫನ್ಕಾರ್ ಹಮಾರೆ ಬೀಚ್ ಹೇ. ಡಾನ್ಸ್ ರಿಯಾಲಿಟಿ ಶೋಸ್ ಕೇ ಜಜ್, ಡಾನ್ಸ್ ಗುರು ಔರ್ ಕೋರಿಯೋಗ್ರಾಫರ್, ಜಿನ್ಕೆ ಸಾಥ್ ಹೋಗಿ ಫಿಲ್ಮಿ ಗಪಶಪ್. ಟೆರೆನ್ಸ್ ಲೂಯಿಸ್ टेरेंस जब सिर्फ 6 साल के थे तभी लहू उनके मुंह लग गया. जी हाँ, और डांस उनकी नस नस में लहू के साथ दौड़ने लगा.
4: गया था नस नस में अब ये जग गया, लहू मुल गया.
3: डांस के स्टेज ने टेरेंस के अंदर वो ऊर्जा भर दी जो आज भी उन्हें हर वक्त म्यूजिक की बीट्स पर दौड़ाती रहती है.